ಆಕಾಶವಾಣಿ ಇಂಫಾಲ್ ಮಲ್ಬಂ ದಿಸಮರಿನ ಪಾವ್ ಪಾಜರಿ ಅಹನ್ಬದ ಮರೋಯ್ಬ ಪಾವ್ ಸೆಕ್ಯೂರಿಟಿ ಫೋರ್ಸ್ನ ಕಾಂಗ್ಪೋಕ್ಪಿ ನೋನೆ ಮತ್ತು ಥೌಬಾಲ್ ಜಿಲ್ಲಾಗಿ ಮಫಂಸಿಂದ ಥಿಬೊಂಬಗಿ ಥಬಕ್ ಸತಬದ ಬೋಮ್ ಯಾವನ ಖುಜು ಕುಲೈ ಕಯಾ ಫಗಲೆ ಇಸಿಐಗಿ ಮಿಹುರ್ ಕಾಂಗ್ಬು ಮನ ಬಿಷ್ಣುಪುರ್ ಜಿಲ್ಲಾದ ಗರಂಗ್ ಸತುನ ಮಫಂ ಮದುದ ಸತರಿಬ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಗಿ ಥಬಕ್ ಸಿಂಗ್ ಯಿಂಗ್ಸಿಂಖ್ರೆ ಅಮಸುಂ ಯು ಆರ್ ಹಾಪದಗಿ ಮಿಸಿ ಮಿನಾ ಅಮದಿ ಅಮಾಂಗತ ಥೋಗ್ಲಬ ಬೆನಿಜುವೆಲಾದ ಮತೆಂಗ್ ಪಾಂಗ್ನಬ ಭಾರತ್ನ ಆಪರೇಷನ್ ಅಮಿಸ್ತಾದ್ ಹೌದೋಖ್ರೆ ರಾಜ್ಯದ ಇಂಗ್ ತಪ್ಪ ಹಂಚಲಕ್ನಬ ಮತ್ತು ಪಾಮದಬ ಥೌದೋಕ್ಸಿಂಗ್ ಥೋರಕ್ಪ ಥಿಂಗ್ನಬ ಸೆಕ್ಯೂರಿಟಿ ಫೋರ್ಸ್ನ ಲೇಪ ಲೇತನ ಸತರಿಬ ಥಿಬುಹುಂಬಗಿ ಸರುಕ ಅಮ ಒಯ್ನ ಗರಂಗ್ ಕಾಂಗ್ಪೋಕ್ಪಿ ಜಿಲ್ಲಾಗಿ ನೋರ್ಥ್ ಸಂಗೌಪುಂಗ್ ಅಮಸುಂ ಮಾಹಿಂಗ್ ವಿಲೇಜ್ ಅನಿಗಿ ಮರಕ್ತ ಲೈಬ ಸಿಂಗ್ದ ಥಿಬುಹುಂಬಗಿ ಥಾಬು ಸತಬದ